ಯಾವ ಸಾಕಿ ಅಯತಮ ನಾಮಕ ನಮೋ ಶ್ಯಾಮ ಚವಾಚೆ ಯಾಕಮೋ ಓವೇನ ಮಾಕ್ಷವನ್ ಲವ ಹೇ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ